ಕಿತ್ತೂರಲ್ಲೆಲ್ಲ ನಾದ ಧೋಂತದ ಧೋಂತದ ಧೋಬಿನ ಯೋತ್ತರ ನೃತ್ಯರದೆ ಕೃತಕುಗು ಧೋಕುಗು ಧೋಗಡ ದಾತಿಗೆ ತಾಳಕು ತೂಹಲ ಗಾನರದೆ ಧುಕುಕುದು ಧುಕ್ಕಡ ಧಿಮಿತಿಮಿ ತತ್ವನಿ ಧೀರ ಮೃದಂಗನಿನಾದರದೇ